ಶ್ರೀಮದ್ ಅಖಿಲ ಲೋಕಾಶ್ಚರ್ಯಕರ ಸೌಂದರ್ಯ ಲೀಲಾ ವಿಲಾಸ ವಿಭ್ರಮ ಆವಿರ್ಭಾವ ಹೇತುರ್ಭೂತ ದಿವ್ಯ ಮಂಗಳ ವಿಗ್ರಹ ಪಾಹಿಮಾಂ ಪಾಹಿಮಾಂ ವೃತ್ತಾಂತಮಂತ ಚೆಪ್ಪಗಾನೇ ಗಜೇಂದ್ರ ಮೋಕ್ಷಮುಲೋ ಸಿರಿಕಿ ಚೆಪ್ಪಕುಂಡಾ ಸ್ವಾಮಿ ಬಯಲುದೇರಿನಟ್ಟುಗಾ ಶ್ರೀಹರಿ ನಾರದನತೋ ವೆಳ್ಳಿ ಪರಿಕಿಂಚಗಾ ಆಕಾಶವು ನುಂಡಿ ಚೂಪಿಸ್ತೂ ಉನ್ನಾಡು ತಾತಯ್ಯ ಇದುಗೋ ಈ ಪಕ್ಕ